ಕೂತಲೇ ಪಿರಿತ ಯಮೆಕುಟ ಪುಲ್ವನ್ನ ಉದಯ ಭಾವಿತ ಕರಂಡ ಎಸೇತ್ ನೊವೆತಿನ ಶ್ರವಣೇ ಕರಂಡ ಕ್ರಮ ಯುದಾಗತ್ತ ಮೇ ಕುಮನ ಆಕಾರಕ್ಕೆ ಗುವಾತ್ ಮೇ ಏಕಾಂತ ಆಶೀರ್ವಾದಯ ಶತಕ್ ಶಾಂತ್ಯ ಯಹಪತಕ್ ಸಲಸಿನವಾಮಾಯಿ.

0: ಗಾಯವಟ ಹಿನ್ನಾ ಬೆಳಿ ಸಿಂಧುವಹನ್ನ ಇವಿ ರಾಯಿ ಚಮ್ ಎಂ ಚಾರು
1: ಸಾದಿಯೇ ದಿನವಲ ಸಮಸ ಹತರಟ
0: ಸಮ ಅನುಗ್ರಹಾಯ
1: ಮಾರ್ಕ್ಸ್ಮನ್ ಸಮೂಹ ವ್ಯಾಪಾರಿ ವಿತಿನ್ ಗೆನ್ ವಾಪಿತ ಹರಿನ ದ ನವನಿಮಾವಕಿನ್ ಎನ್ನ ಡೋ ಮಾಸ್ವಂತ್ರಿ ವಿಕೆಟಿ ಮಿಯಾಂತ್ರಿಕ ಸಾದಂಬರಿ ಹಿಮಿಕರುವಿಕು ವನ್ನ ಅದು ನಾವು ತಾನ ಬಿಂದು ಏಕ ಏಕ ಹತೈ ಹೈ ಸೇಹತ್ತ ನಮಯ ಪಂಕ್ ಸೇಹತ್ತ ನಮಯ
0: ಸಹಯೋಗೀತ ಅನುಗ್ರಹಾಯ ರನ್ ಪೌಮಟ ಉಪರಿಮ ಮುದಲ ಅಪೇನ್ ಲಕ್ಷೇಟಮ ಪೊಲಿಯ ರುಪ್ಯಾಲ ಹಾರಸಿಯ ಅಸುವಕ್ ವಿತರಾಯ್ ಗಾನು ದಿನುವಾಯ್ ರಾತ್ರಾನ್ ಪಲ್ಲಿ ಗುರುಗೆ ರನ್ನಾಯ.

0: ಬೇಡವೇ, ಆದರೆ ಬೆದಾಗಣ್ಣ ಓನೆಮನ ಸತೇ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಏನ್ ಆದ್ರೆ ಬೆದಾಗನ್ನ ಓನಮನ ಸತೆ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಆದ್ಯತೆಯ ತಹಾರ
1: ಸಮಾನುಗ್ರಹಾಯ
2: ಕೋಟಿ ಎಕುಲಹಿ ದನ ನಿಧಾನಲು ತರಾಯ ದಸ ಲಕ್ಷ ಪ್ರಥಮ ತ್ಯಾಗ ಬಿಸಿ ಲಕ್ಷ ವಿಲ ರೂಪಿಯ ಲಕ್ಷ ತುಂದಾಹ ದಾಹ ಸೀ ಹೆಟ ಬಿಸಿ ತ್ಯಾಗಿ ಡಬಲ್ ವಿಲ ಕೋಟಿ ಎಕುಲಹಿ ದನ ನಿಧಾನೇತ ರೂಪಿಯ ಹತಲಿಹ ಕೊಂದಟ ಮೇತಿ
3: ಲಾಂಕಿ ವಿಶ್ವಾಸ ದಿನು ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿಯ ವಿಕೆಟಿ ಮೇಯಂತ್ರಿಕ ಸಾಟಂಬರ ಹಿಮಿಕರುವಿಕು ಬನ್ನ ಅದುಮ ಅವತನ್ನ 011 1679